ಪದನಿ ಸಾನಿದ ತಾಣದ ಜಂ ತಪ ಜೋಡದ ಜಂ ಜಂ ಪದನಿ ಪದ ಪಜಂ ತಜಂ ಪಮತಣಗು ಜಂ ಜಂ ಪಮ ಪದೀಂ ತಗಿದ ನಿಧಮ ಜಂ ತರಿತ ಸಾನಿದ ಕುಪುಂ ತಗಿದ ಗರಿನಿ ತಜಂ ಪದನಿ ಸತ ಜಂ ತರಿಗಮ ತಗಿದ ಜಂ ಗರಿನಿ ತತರಿತ ಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿಗದಿ ನೀದ ಕದಿಗಿಣತು ಸರಿ ಗಮ ಪದ ನೀ ಸಜಿತ ನೀದ ಕದಿಗಿಣತು ದಿಗ ಸಾರಿ ನೀ ಸದ ನಿಗರಿ ನೀದ ಕದಿಗಿಣತು ಕದಿಗಿಣತು ಕದಿಗಿಣ

ಪದನಿ ಸಾಲಿದ ತಾಣದ ಜಂ ತಪ ಜೋಡ ಜಂ ಜಂ ಪದನಿ ಪದ ಪಜಂ ತಜಂ ಪಮತಣಗು ಜಂ ಜಂ ಪಮ ಪದಿಂತ ಗಿಡ ನಿಧಮ ಜಂ ತರಿದ ಸಾಲಿದ ಕುಕುಂತ ಗಿಡ ಗರಿಣಿ ತಜಂ ಪದನಿ ಸತಜಂ ತರಿಗಮ ತಗಿಡ ಜಂ ಗರಿಣಿ ತತರಿ ತಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತನ ತಾಪ ಜಣು ತರಿಗಮ ಪದನಿ ಸಾರಿ ಗರಿದ ಕರಿಗಿಣತು ಸರಿ ಗಮ ಪದ ನೀ ತಿದ ಕರಿಗಿಣತು ದಿಗ ಸಾರಿ ನೀ ತದ ನಿಗರಿ ನೀದ ಕರಿಗಿಣತು ಕರಿಗಿಣತು ಕರಿಗಿಣತು ಮಾತವಿ